ಸಮ ಭಕ್ಷ್ಯಂ ಪಂಚವಿಧಂ ಪಯೋದತಿ ಘೃತಂ ರಂಭಾ ಫಲಂ ಪಾನಸಂ ಸಾಕಾನ್ ಇಕ್ತಂ ಜಲ ರುಚಿಕರಂ ಸುಶ್ಲಿಂತ ಗಂಧಾ ಸಲ್ಯೋ ದಂತಂ ತಂಬುಲ ಮನಸ ಮಯಾ ವಿರಚಿತಂ ಪೂಜಾ ಫಲಂ ಸ್ವೀಕುರು ಛತ್ರ